ಭಂಡಾರ ಅಜ್ಞಾನನ ಸೂಜ್ಯ ಮಹಾಗುಬಾರ ಪ್ರತಿವ್ಯಾಪ್ತ ಜರಕ್ಕೆವಾರ ಜಾಣ್ಣ ಪೈಗೆ ಪ್ರವದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ನ ಪಾವೆ ಬಿರ್ತ ಬೇಗಾನ್ನ ಸಗಲ ವ್ಯಾಧಕ ವಸ ಕರ ದೀನ್ನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವತೋರಿ ಕರೋ ಬೇಂತಿ ಸಂತನ ಪಾಸೆ ಮೇಲಯೋ ನಾನಕ ಅರ್ದಾಸೆ ಪಯೋ ಕಿರಪಾಲ ಸಾಧ ಸಂಗ ಪಾಯಾ